0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ, ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
2: Welcome to today's devotional music program. Dear listeners, in today's program, let us begin the program with a composition of Kanakadasa rendered by R. Suchetan. Agnanigala Koodi Adhika Snehakkinta.

0: ಕಲಿಯುಗದೊಳು ಹರಿನಾಮವ ನೆನೆದರೆ, ಪುರಂದರದಾಸರ ಒಂದು ರಚನೆ, ಎಂ ಎಸ್ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವ ನೆನೆದರೆ, ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಎಸ್ ಶೀಲಾ.

0: ಎಲ್ಲಿ ಮಾಯವಾದನೆಯೇ ರಂಗಯ್ಯನು. ವ್ಯಾಸರಾಯರ ದೇವರ ನಾಮ. ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಎಲ್ಲಿ ಮಾಯವಾದನೆ ರಂಗಯ್ಯನು.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ, ಸಂಗ್ ಬೈ ನಾಗವಲ್ಲಿ ನಾಗರಾಜ್. ತುಪ್ಪದ ಸವಿಗೆ ಅಲಗನೆಕ್ಕುವ.

0: ಹರಿದಾಸನಾದರೆ ಹೇಗಿರಲಿ ಬೇಕು, ವಿಜಯದಾಸರ ರಚನೆ ಇದು. ವಸಂತ ಮಾಧವಿ ಹಾಡಿದ್ದಾರೆ.
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಹರಿದಾಸನಾದರೆ ಹೇಗಿರಲಿ ಬೇಕು, ಸಂಗ್ ಬೈ ವಸಂತ ಮಾಧವಿ.

0: ಹಕ್ಕಿಯ ಹೆಗಲೇರಿ ಬಂದ ಬಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳಾ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದ ಬಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಾಂಗ್ ಬೈ ಎಂಆರ್ ಮಂಜುಳಾ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೋಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವ ಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program was a contribution of
2: Akashvani Bengaluru.
1: Anytime Indian Music.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
4: ನಮಸ್ಕಾರ ಮೇಡಮ್.
5: ನಮಸ್ಕಾರ ಅಂಜನಾ. ಇವತ್ತು ಕೊನೆ ಚರಣ,
4: ಸರಿ ಮ್ಯಾಮ್,
5: ಕಲಿಬೇಕು ನಾವು. ಅದನ್ನ ಕೊನೆ ಚರಣನ ಬರ್ಕೊಂಡ್ ಬಿಡ್ತೀಯ ಮೊದಲು?
4: ಸರಿ ಆಯ್ತು ಮ್ಯಾಮ್,
5: ಬರ್ಕೊಂಡ್ಬಿಡು. ಪ್ರಾಣೇಶ
4: ನಾಮಾಂಕಿತ ಬರುತ್ತಲ್ವ?
5: ಹೌದು, ಯಾವಾಗ್ಲೂ ಕೊನೆ ಚರಣದಲ್ಲಿ ನಾಮಾಂಕಿತ ಬರುತ್ತೆ. ಅದನ್ನ ಎಲ್ಲ ಕಡೆ ನಾವೀಗ ಒಂದು ದಾಸ ಸಾಹಿತ್ಯನ ಹಾಡ್ಬೇಕಾದ್ರೆ ಒಂದು ಭಕ್ತಿಯಿಂದ ಹಾಡ್ತಿರ್ತಾರೆ. ಒಂದೊಂದ್ಸರಿ ಸಮಯ ಇರೋದಿಲ್ಲ, ಅವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಕೊನೆ ಚರಣನ ಹಾಡಿ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಅದು ಅವ್ರಿಗೆ ದೇವ್ರಿಗೆ ಸಮರ್ಪಣೆ ಆಯ್ತು ಅಂತ ಅರ್ಥ. ಯಾಕಂದ್ರೆ ಅಂಕಿತ ಬರೋದು ಕೊನೆ ಇದ್ರೊಳಗೆ. ಅದೇ ರೀತಿ ಇದು ಒಂದು ಅಭ್ಯಾಸ ಅದು ಇಷ್ಟೇ. ಈಗ ಕೊನೆ ಚರಣ. ಪ್ರಾಣೇಶ ವಿಠಲನ,
4: ಪ್ರಾಣೇಶ ವಿಠಲನ
5: ಮಾನಿನಿ
4: ಮಾನಿನಿ
5: ಎನ್ನಯ್ಯ
4: ಎನ್ನಯ್ಯ
5: ಎನ್ನಯ್ಯ
4: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ
5: ಹೀನತೆ
4: ಹೀನತೆ
5: ಹೀನತೆ ಎಣಿಸದೆ
4: ಎಣಿಸದೆ
5: ಹೀನತೆ ಎಣಿಸದೆ
4: ಹೀನತೆ ಎಣಿಸದೆ
5: ಕರುಣಿಸು
4: ಕರುಣಿಸು
5: ಮತಿಯ
4: ಮತಿಯ.
5: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ
4: ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ ಹೀನತೆ ಎಣಿಸದೆ ಕರುಣಿಸು ಮತಿಯ.
5: ಇದು ಕೊನೆಯದು. ಮೊದಲೇ ಎರಡು ಇವನ್ನ ಸ್ವಲ್ಪ ಓದ್ಬಿಟ್ರೆ, ಸಾಹಿತ್ಯ ಓದ್ಬಿಟ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಏನ್ ಬರ್ಕೊಂಡಿದೆ ಅಂತ. ಪಲ್ಲವಿ ಮತ್ತೆ ಇವನ್ನೆಲ್ಲ ಓದ್ಬಿಟ್ರೆ ಒಳ್ಳೆ.
4: ಸರಿ ಮೇಡಮ್. ಪಲ್ಲವಿ ಕಾಯೆ ನಿನ್ನ ಪದ ತೋಯಜ ಕೆರಗುವೆ ಮಾಯ ದೇವಿ ಹರಿ ಕಾಯನಿ ವಾಸೆ. ಇದು ಪಲ್ಲವಿ ಆಯ್ತು.
5: ಪಲ್ಲವಿ ಹೌದು.
4: ಮೊದಲನೇ ಚರಣ ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ
5: ಸರಿ
4: ಕದ್ದ ಮಜಾಲಯೇ
5: ಭದ್ರ ಶರೀರೆ. ಮೊದಲನೇ ಚರಣ
4: ಕದ್ದ ಮಜಾಲಯೇ ಭದ್ರ ಶರೀರೆ.
5: ಸರಿ
4: ಸರಿ ಇದೆಯಾ?
5: ಸರಿ ಸರಿ ಇದೆ.
4: ಎರಡನೇ ಚರಣ ಓದ್ತೀನಿ. ಇಂಗಳಲಾತ್ಮಜೆ ಅಂಗನೆ ಕುಲಮಣಿ ರಂಗನ ಪದ ಕಂಜ ಭೃಂಗೆ ಸರೋರುಹೆ.
5: ಸರಿ ಎರಡನೇ ಚರಣ. ಸರಿ ಮೂರನೇದಂತೂ ಈಗ
4: ಈಗ ಬರ್ದಿರೋದು ಓದ್ತೀನಿ. ಮೂರನೇ ಚರಣ ಪ್ರಾಣೇಶ ವಿಠಲನ ಮಾನಿನಿ ಎನ್ನಯ್ಯ ಹೀನತೆ ಎಣಿಸದೆ ಕರುಣಿಸು ಮತಿಯ.
5: ಸರಿ ಕರೆಕ್ಟ್ ಆಗಿದೆ.
4: ಸರಿ ಇದೆಯಾ ಮೇಡಮ್?
5: ಕರೆಕ್ಟ್ ಅಲ್ಲ, ಕರೆಕ್ಟ್ ಆಗಿದೆ. ಇದು ಮೂರನೇ ಚರಣ. ಇದ್ರ ಅರ್ಥ ಏನು ಅಂದ್ರೆ, ಪ್ರಾಣೇಶ ವಿಠಲ ಅಂದ್ರೆ ಮೊದ್ಲೇದು ಪ್ರಾಣೇಶ ಅನ್ನುವಂಥದ್ದು ಅವರ ಅಂಕಿತ ಪ್ರಾಣೇಶ ದಾಸರದು. ವಿಠಲ ಎಲ್ಲಾ ದಾಸರು ವಿಠಲನ್ನೇ ಒಂದು ತಮ್ಮ ಆರಾಧ್ಯ ಮೂರ್ತಿ. ವಿಠಲ ಪಂಡರ್ಪುರ ವಿಠಲ ಅಂತಿದ್ದೆಲ್ಲ, ಆ ಒಂದು ದೇವರನ್ನೇ ಎಲ್ಲರೂ ತಮ್ಮ ಆರಾಧ್ಯ ಮೂರ್ತಿಯನ್ನಾಗಿ ಇಟ್ಕೊಳ್ಳಿ. ಎಲ್ಲಾ ದಾಸರು ಯಾರಾದರೂ ತಗೊಳ್ಳಿ, ಅದಕ್ಕೆ ಅವರು ತಮ್ಮ ಒಂದು ಹೆಸರು ಅದ್ರ ಮುಂದೆ ವಿಠಲ ಅನ್ನುವಂಥದ್ದು ಯಾವಾಗ್ಲೂ ಸೇರಿಸೇ ಇರ್ತಾರೆ. ವಿಠಲ ಅಂದ್ರೆ ವಿಷ್ಣು ಅಂತಾನೆ ಅರ್ಥ. ಆತರ ಎಲ್ಲ ಪುರಂದರ ವಿಠಲ, ವಿಜಯ ವಿಠಲ, ಗೋಪಾಲ ವಿಠಲ ಎಲ್ಲರೂ ವಿಠಲನ ಹೆಚ್ಚಾಗಿ ವಿಠಲನ ಆರಾಧಕರೆಲ್ಲರೂ. ಇಲ್ಲಿ ಪ್ರಾಣೇಶ ವಿಠಲನ ಮಾನಿನಿ ಅಂದ್ರೆ ಪ್ರಾಣೇಶ ವಿಠಲನ ಪತ್ನಿ ಅರ್ಧಾಂಗಿ ಹೆಂಡತಿ ಏನಾದ್ರೂ ಅನ್ಕೋಬಹುದು. ಮಾನಿನಿ ಏನ ಹೀನತೆ ಎಣಿಸದೆ ಅಂದ್ರೆ ನನ್ನ ಎಷ್ಟೋ ತಪ್ಪುಗಳಿರುತ್ತೆ, ನನಗೆ ಅಜ್ಞಾನ ಇರುತ್ತೆ, ಅದನ್ನೆಲ್ಲ ಏನು ನೋಡ್ಬೇಡ, ನೋಡ್ದೇನೆ ನನಗೆ ಒಳ್ಳೆ ಬುದ್ಧಿ, ಮತಿ ಅಂದ್ರೆ ಬುದ್ಧಿ, ಒಳ್ಳೆ ಬುದ್ಧಿಯನ್ನ ಕೊಡು ಅಂತ ಬೇಡ್ಕೊಂಡಿದ್ದಾರೆ. ಯಾಕಂದ್ರೆ ಬೇರೆ ಏನು ಬೇಡ್ಕೊಂಡಿಲ್ಲ ನೋಡಿ, ಅದು ಬೇಕು. ಇದು ದಾಸರು ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊಂಡು ತುಂಬಾ ದೊಡ್ಡ ವಿಷಯ ಅಂತ ಅಲ್ವಾ. ಇದ್ರೊಳಗೆ ನನ್ನ ತಪ್ಪುಗಳನ್ನೆಲ್ಲ ನೋಡ್ದೇನೆ ಎಣಿಸ್ಬೇಡ, ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಇದ್ರೊಳಗೆ ಬೇಡ್ಕೊಂಡಿದ್ದಾರೆ. ಓಕೆ, ಇದ್ರ ಮೊದ್ಲು ಒಂದ್ಸರಿ ಕಲಿಯೋಣ, ಕಲ್ತ್ಬಿಟ್ಟು ಆಮೇಲೆ ಎಲ್ಲ ಹಿಂದಿನ ತರಗತಿಯಲ್ಲಿ ಇರೋದನ್ನೆಲ್ಲ ಮಾಡ್ಕೊಂಡ್ ಸಾಂಗ್ ಮಾಡ್ಕೊಂಡ್ ಬರೋಣ.

0: ಅರ್ಥ ಆಯ್ತಲ್ವಾ? ಇದು ಕೂಡ ಎಲ್ಲಾ ಚರಣಗಳು ಒಂದೇ ರೀತಿಯಾಗಿದೆ. ಇದೆ ಕೊನೆಯದೊಂದು ಚರಣ
1: ಚೆನ್ನಾಗಿದೆ,
0: ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಹಾಡು. ಇನ್ನ ಕಾಯಿ ಅಂತ ಇದ್ರಲ್ಲಿ ಕೆಲವೊಬ್ಬರೆಲ್ಲ ತಾಯಿ ಅಂತ ಕೂಡ ಬಳಸಿದ್ದಾರೆ ಬೇರೆ ಬೇರೆ ಪುಸ್ತಕಗಳಲ್ಲಿ, ತಪ್ಪೇನಿಲ್ಲ, ತಾಯಿ ಅಂತ ಕೂಡ ನಾವು ಅಲ್ಲಿ ಯೂಸ್ ಮಾಡ್ಬೋದು. ಆದ್ರೆ ನಾನಿಲ್ಲಿ ಕಾಯಿ ಅಂತಾನೆ ಹಾಕಿದ್ದೀನಿ. ಒಂದ್ಸರಿ ಫುಲ್ ಸಾಂಗ್ ಹಾಡ್ಕೊಂಡ್ಬರೋಣ, ಆಮೇಲೆ ಅದ್ರೊಳಗೆ ಏನೇನು ಮತ್ತೆ ಚೇಂಜಸ್ ಎಲ್ಲ ಏನೇನು ಮಾಡ್ಬೋದು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಇದನ್ನ ಸಮ್ ಮೇಲ್ ಕೂಡ ತಗೋಬೋದು, ಆಫ್ಟರ್ ಬೀಟ್ ಅಂತ ಹೇಳ್ತಾರೆ ಆ ಥರ ಕೂಡ ತಗೋಬೋದು ಅಂತ.

ಈ ಥರ ಬರುತ್ತೆ. ಇದರೊಳಗೆ ಸಾಕಷ್ಟು ಚೇಂಜಸ್ಸನ್ನು ಮಾಡ್ಕೋಬೋದು. ರಿಷಭ ಇದರಲ್ಲಿ ಸಾಗ ಮಧ ನೀಸ ಅಂತ ಹೋಗುತ್ತೆ. ರಿಷಭನ ಮಾಟ ಸ್ವಲ್ಪ ಸ್ವಲ್ಪ ನಾವು ಮಾಡಬಹುದು, ಇಲ್ಲ ಇದ್ರ ರಾಗದ ಇದ್ರ ಪ್ರಕಾರ ನಾವು ಸಾಗ ಮಧ ನೀಸ ಅಂತಲೇ ಹೋಗ್ತೀವಿ. ಆದರೂ ಕೂಡ ನಮ್ಮ ಇದಕ್ಕೆ ರಾಗ ಅಲ್ಲಿ ಭಾವನೆಗಳಿಗೆ ಅಲ್ಲಿ ಭಾವನೆಗಳು ಯಾವ ಇರುತ್ತೆ ಸರಿ ಅಂತ ಚೆನ್ನಾಗಿ ಅನಿಸಿದ್ರೆ ನಾವು ಇದು ಮಾಡಿರ್ತಾರೆ. ಆದರೆ ಟೋಟಲಾಗಿ ನೋಡಿದ್ರೆ ಇದು ಹೇಗೆ ಸ್ವರಗಳು ವಿಸ್ತಾರ ಆಗುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ಇದನ್ನ ಸೋನಿ ಅಂತ ಹೇಳಿರ್ತೀವಿ. ಅಂದರೆ ಸಾಕಷ್ಟು ಚೇಂಜಸ್ ಇರುತ್ತೆ. ನಾವು ಎಕ್ಸಾಕ್ಟಾಗಿ ಆ ರಾಗದ್ದು ಹೇಗೆ ಹೋಗುತ್ತೆ ಹಾಗೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಸ್ವಲ್ಪ ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಇದೇ ರಾಗ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ಯಾವುದೇ ಆಗಲಿ ಲೈಟ್ ಇದರೊಳಗೆ ಅದು ಮೂಮೆಂಟ್ಸ್ ಯಾವ್ದು ಇರುತ್ತೋ ಆ ಥರ ನಾವು ನೋಡಿಕೊಂಡು ಅಲ್ಲಿ ಮಾಡಬೇಕಾಗತ್ತೆ. ಒಂದೊಂದ್ಸರಿ ತುಂಬ ಕಿವಿಗೆ ಇಂಪ ಅನಿಸುತ್ತೆ ಆ ಸಮಯದಲ್ಲಿ. ಇಲ್ಲಿ ಕೂಡ ಇದೆ ಸಾಕಷ್ಟು ಸರಿ. ಇದು ಮುಖ್ಯ ಸ್ವರಗಳನ್ನೆಲ್ಲ ನೋಡಿದ್ರೆ ದಿಸ್ ಇಸ್ ಸೋನಿ ರಾಗ ಇಷ್ಟ. ಇದರೊಳಗೆ ಏನೇನು ಚೇಂಜಸ್ ಏನು ಮಾಡ್ಕೋಬಹುದು ಅಂತ ನಾವು ಹೇಳಿದೆಲ್ಲ ನಿಮಗೆ ಎಲ್ಲ ಚರಣದಲ್ಲಿ. ಅದೇ ಎಲ್ಲ ಅಂದರೆ ನೀವನ್ನ ಕೊನೆ ಒಂದು ಏನು ಬರುತ್ತಲ್ಲ ಚರಣ, ಕೊನೆ ಚರಣದಲ್ಲಿ ನೀವು ಸ್ವಲ್ಪ ಅಲ್ಲಿ ನಿಂತು ಆಲಾಪ ಆ ರಾಗದ ಆಲಾಪ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಾಡಿದರೆ.

0: ಇದನ್ನ ಇದೇ ರೀತಿ ಹಾಡ್ಬೇಕು, ಅಭ್ಯಾಸ ಮಾಡ್ಕೋ, ಚೆನ್ನಾಗಿ ಸುಂದರವಾಗಿ ಬರುತ್ತೆ.
1: ತುಂಬಾ ಚೆನ್ನಾಗಿದೆ ಮ್ಯಾಮ್, ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರ್ ಅವರ ಗಾಯನ ಕೇಳುವಿರಿ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜಾ, ಧೃತ್ತೀನ್ ತಾಲ್ ಆಯಿ ಮುರಾರೆ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. ರಾಗ್ ಮಾರು ಬಿಹಾಗ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜಾ, ಧೃತ್ತೀನ್ ತಾಲ್ ಆಯೇ ಮೋರಾರೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇಸಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಯ್ಯಾ ಮೋರೇಬೈ, ಧೃತ್ತೀನ್ ತಾಲ್, ಬಲ್ಮಾ ಗೈಲಾ ಮೋರಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. She was accompanied on tabla by Pandit Raghunath Nakod and harmonium by D. Kumar Das. Continuing the concert, now listen to Raag Desi. Khyal Vilambit Ek Taal, Sayya More Bhai and Dhrit Teen Taal, Balama Gaila Mora. Ah.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ಸೂರಜ್ ಪುರಂದರೆ, ಹಾರ್ಮೋನಿಯಂ ಶಂಕರ್ ರಾವ್ ಪಾಟೀಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶಂಕರ್ ರಾವ್ ಪಾಟೀಲ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆನೂರು ಅನಂತ ಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಮೊದಲಿಗೆ ಕೇಳಿ ನಾಟಕುರಂಜಿರಾಗದ ವರ್ಣ ಆದಿತಾಳದಲ್ಲಿದೆ ಚಲಮೇಲ. Welcome to today's Carnatic Classical Music Program. Dear listeners, in today's program we bring you Layaninada by Anuru Ananda Krishna Sharma and Party. To begin with, Varna set to Natakuranjiraga Aditala Chalamela.

ಗಣೇಶ ವಂದನ. ರೇವತಿ ರಾಗ ಚತುರಶ್ರ ಮತ್ತು ಖಂಡ ನಡೆ ತಾಳದಲ್ಲಿದೆ. ನೌ ರೇವತಿ ರಾಗ ಚತುರಶ್ರ ಅಂಡ್ ಖಂಡ ನಡೆ ತಾಳ ಗಣೇಶ ವಂದನಾ.

ಗಣಿತ ಪಣಿ ಪಣ ಮಣಿ ಗಣ ಕಿರಣೈ ಗುರು ನಿತ ನಿಜ ತನು ರವಿ ತತ ವದನ ಕಟ ಲಟ ಲಟ ದಳಿ ಕುಲ ಕಲ ನೀನದು ಗಣಪತಿ ರಭಿ ಮತ ಮಹದಿಶ ತನುಹು ಲಂಬೋದರ ವರ ಕುಂಚಾವಸ್ಥಿತ ಕುಂಕುಮ ವರ್ಣಧರಂ ಶ್ವೇತ ಶೃಂಗಂ ಪೀನಸು ಹಸ್ತಂ ಪ್ರೀತಿತ ಸಫಲ ಫಲಂ.

0: ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ವಸಂತರಾಗ ಕಲ್ಯಾಣ ವಸಂತ ಮತ್ತು ವಸಂತ ಭೈರವಿ ರಾಗದಲ್ಲಿ ನಿಬದ್ಧವಾಗಿರುವ ವಸಂತ ವೈಭವ. ಜಿಲಿಸಸ್, ಯು ಆರ್ ಲಿಸ್ನಿಂಗ್ ಟು ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ವಸಂತ ವೈಭವ ಬೇಸ್ಡ್ ಆನ್ ರಾಗ್ ವಸಂತ, ಕಲ್ಯಾಣ ವಸಂತ ಅಂಡ್ ವಸಂತ ಭೈರವಿ.
1: ಡಿಮ್ ಡಿಮ್ ನಾ ಡಿಮ್ ಡಿಮ್ ಡಿಮ್ ನಾ.

ಮೋಹನಮಾಯ ಮೋಹನರಾಗದ ಜನಪದ ಸಂಗೀತ ಅಫೋಕ್ ಟ್ಯೂನ್ ಬೇಸ್ಡ್ ಆನ್ ಮೋಹನರಾಗ ಮೋಹನಮಾಯ.

ಇದುವರೆಗೂ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ ಅವರ ಗಾಯನ. ರಾಗ್ ಭೂಪಾಲಿ ತೋಡಿ, ಖ್ಯಾಲ್ ವಿಲಂಬಿತ್ ರೂಪಕ್ ತಾಲ್ ತೇರೋ ನಾಮ, ಧೃತ್ ತೀನ್ ತಾಲ್ನಲ್ಲಿ ಕೈಸೆ ಗಿ ಜಾವಾ.
2: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ, ರಾಗ್ ಭೂಪಾಲಿ.

0: ಇದುವರೆಗೆ ಪಂಡಿತ್ ರಸಿಕಲಾಲ್ ಅಂಧೇರಿಯಾ ಅವರಿಂದ ಹಿಂದೂಸ್ತಾನಿ ಗಾಯನ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ ಕನಕಾಪುರ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ರಾಗ್ ಜೈ ಜೈವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ನಲ್ಲಿ ಲಾರಾ ಮೇ ಸಜನಿ, ಧೃತ ತೀನ್ ತಾಲ್ನಲ್ಲಿ ವಿನತಿ ಕಾ ಕರಿಯೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಜೈ ಜಯವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಲಾರಾ ಮೈ ಸಜನಿ, ಧೃತ್ ತೀನ್ ತಾಲ್ ವಿನತಿ ಕಾ ಕರಿಯೇ.

0: ಇದುವರೆಗೆ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ ಅವರಿಂದ ಗಾಯನ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ ನಾಕೋಡ್. ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ ಇಗ್ಲೂರ್ ಅವರಿಂದ. ಮೊದಲಿಗೆ ನಾಟಕುರಂಜಿರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ನಾದಸ್ವರ ಡ್ಯುಯೆಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ ಇಗ್ಲೂರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ನಾಟಕುರಂಜಿರಾಗ ಆದಿತಾಳ.

ಇನ್ನೀಗ ಮುದುಸ್ವಾಮಿ ದೀಕ್ಷಿತರ ರಚನೆ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ ಗಣಪತೆ. ನೌ ಗಣಪತೆ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಕಲ್ಯಾಣಿ ರಾಗ ರೂಪಕ ತಾಳ.

ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ್ಮ ಇಗ್ಲೂರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಸ್ವಾತಿ ತಿರುನಾಳರ ರಚನೆ ಕೃಪಯ ಪಾಲಯ ಶೌರೆ ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ. ಡಿ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ಟ್ರೀಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ್ಮ ಇಗ್ಲೂರ್. Continuing the program now, a composition of Swati Tirunal set to Charukeshiraga Mishra Chaputala, Krupaya Palaya Shaure.

ಇದುವರೆಗೂ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯೋಗಳ ನಾದಸ್ವರ ವಾದನ ಆಲಿಸಿದರೆ ವಿಶೇಷ ಡೋಲ್ ಸಹಕಾರ ನೀಡಿದವರು ಗೋಕುಲಾಕ್ಷಮ್ಮ ಎಗ್ಲೋರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara Duet by Palanivel and Prabhavati Palanivel. Special dole support was given by Gokulakshamma Eglore. This program is a contribution of Akashwani Bengaluru, Anytime, Indian Music.

ದಿಂಗನ ಕಥೆ ಧಾಡನ್ನ ಕತೆ ಕತೆ ತಾಕಿತೆ ತೆಕ್ಕಿಟ್ಟೆ ಕತ್ರಿಕ್ಕಿಟ್ಟು ತೆಕ್ಕಿಟ್ಟೆ ಧಾಕಿ ನನ್ನ ನನ್ನ ಘನ ನನ್ನ ಗೆ ತಿರ್ಗಿಟ್ಟು ತಾಕಿಟ್ಟು ದಿಂಗಡ್ದ ತಂಗಡ್ದ ದಾಗಿ ನನ್ನ ನನ್ನ ಘನ ನನ್ನ ಗೆ ತಿರ್ಗಿಟ್ಟು ತಾಕಿಟ್ಟು ದಿಂಗಡ್ದ

ಘಂಟೆ ತಾಗೆ ತೆಟ್ಟೆ ಘಗೆ ತೆಟ್ಟೆ ಗದಿ ಗನ್ನ ತೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾಗೆ ತೆಟ್ಟೆ ಗದಿ ಗನ್ನ ಧೆಗೆ ತಾ

ಕಾದಲನೆ ದಿಗ ದಿಗ ಕರೆ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡದ ದಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡದ ಧುಮಕೃತಕ ಧಾ ದಿನ ದಿನ ಚತುರ ನನಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮ ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿರಾರಿ ಧುಮಕೃತಕ ಧುಮಕೃತಕ ದಾ ಟಕಿಟ ಧಕಿಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುಡಮ ಡಿಮ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ದೂರಗಾ